ಧಿಟ್ಟ ಧಿಟ್ಟ ಕರ್ದೆ ತಾತ್ರಿಗದ ಗದಗದ ಧಾ ಧಿಟ್ಟ ಧಿಟ್ಟ ಕರ್ದೆ ತಾತ್ರಿಗದ ಗದಗದ ಧಾ ಧಿಟ್ಟ ಧಿಟ್ಟ ಕರ್ದೆ ತಾತ್ರಿಗದ ಗದಗದ ಧಾ ಧಿಟ್ಟ ಧಿಟ್ಟ ಕರ್ದೆ ತಾತ್ರಿಗದ ಗದಗದ ಧಾ ಧಿಟ್ಟ ಧಿಟ್ಟ ಕರ್ದೆ ತಾತ್ರಿಗದ ಗದಗದ ಧಾ ಧಿಟ್ಟ ಧಿಟ್ಟ ಕರ್ದೆ ತಾತ್ರಿ